0: ತ್ರಯತೇರ ಜತೆಕಾ ಜೋರಗಿರತ್ವಾ ದ್ವಾಪರ ತಪೇಕಾ ಸತ್ಗೇರತ್ವಾ ಮಹಲಾ ಪಹಿಲಾ.
1: ಶ್ಯಾಮ್ ಕಹೆ ಸಿತಂಬರ ಸ್ವಾಮಿ ಸಚ್ ಮೇ ಅಸ ಸಚ್ ರಹೇ ಸಬ್ ಕೋ ಸಸ್ ವೈರಿ ಕಹ ರಹ್ಯಾ ಪ್ರಭು ರಾಮ ನಾಮ ಜಯ ಮೈ ಸೂರ ನಾಯ ಲೈ ಪ್ರಾಸ್ತ ಜಾಇ ನಾನಕ ತ ಮುಖ ಅಂತ್ರ.